0: ಯಮಾಕತ್ ಗುಟ್ಕಾ ಒಡೊಪಾನ್ ಮಸಾಲಾ ಕೋ ಬಾಬಾಯಿ ಜೊಗಾ ಹುಂಡಿ ಕಿರಿಂ ಅಕರಿಂ ರೆ ತತ್ಕಾಲ್ ಪ್ರಭಾವತೆ ಪೂರಾ ಲೆಕ್ಕತೆ ಹೋಂಕಾ ಕನ ಸ್ವಾಸ್ಥ್ಯ ವಿಭಾಗ ರೆನ್ ಅಪರ ಸಚಿವ ಅಜಯ್ ಕುಮಾರ್ ಸಿಂಗ್ ತಕಿನ್ ಸಾಗತೆ ಎಟೆ ರಿಕಾಜಾನ್ ಆದೇಶ ಲೆಕ್ಕತೆ ನೆಯಾ ಹೋಂಕಾ ರಿಕಾ ಮಿದ್ ಸಿರ್ಮಾ ಸಾಂತೆ ತೈನಾ ಜಾರ್ಖಂಡ್ ಹೈಕೋರ್ಟ್ ಗುಮ್ಲಾ ತೆ ತುರಿ ಸಿರ್ಮಾ ರೆನ್ ಹೊನ್ ಏಯಾ ಸಿರ್ಮಾ ತೆ ಅದಾಕನ್ ಮಾಮಲಾ ರೆ ಪುಲಿಸ್ ಕೋ ಕಾಜಿ ಕಮಿ ಚೆತನ್ ನಾರಾಜ್ ಮಿನೈ ಅದಾಲತ್ ಚೇತಾವನಿ ಓಮ್ ತೆ ದಾಚಿ ಜೋದಿ ಮಿದ್ ಅಠಾವರಿ ಬಿತಾರ್ ರೆ ಕೆಟೆ ಕಮಿ ಕಾ ಹೋವಾ ಜನಾ ದೊ ಜಾಂಚ್ ಸಿಬಿಐ ಗಾ ತೀರೆ ಓಮುವಾ ಬಿಹಾರ್ ಜಾರ್ಖಂಡ್ ರೆನ್ ಪ್ರಧಾನ ಮುಖ್ಯ ಆಯಕರ್ ಆಯುಕ್ತ ಡಿ ಸುಧಾಕರ್ ರಾವ್ ತಕಿನ್ ಉದುಬ್ ಕೆದಾಕಿನ್ ಚಿ ಖುರ್ಜಿ ಸಿರ್ಮಾ 2025-26 ರೆ ಆಯಕರ್ ವಿಭಾಗ ಉಡುಗನ್ ತೆ ಸಾಂಗಿ ಮಿದ್ ಹಿಸಿ 1,000 ಕರೋಡ್ ಟಕ್ಕಾ ರೆಯ ಟ್ಯಾಕ್ಸ್ ಜಮಾ ಹುಂಡಿ ಕೆದಾಯ್ ಕ್ರಿಕೆಟರ್ ಮಹೇಂದ್ರ ಸಿಂಗ್ ಧೋನಿ ಬಿಹಾರ್ ಜಾರ್ಖಂಡ್ ರೆನ್ ಟ್ಯಾಕ್ಸ್ ಓಮ್ತಾನ್ಕುರೆ ಸೋಬೆನ್ ಕ್ವಾತೆ ಪೂರಾ ಆಯಕರ್ ಟಕ್ಕಾ ಓಮ್ನಿ ಬೈಜನಾಯ್ ಜಾರ್ಖಂಡ್ ಕೆ ಬಿಜಲಿ ಹಟಿಂಗ್ ಕಮಿ ರೆಯ ಕ್ಷೇತ್ರ ರೆ ಮಾರಂಗ್ ರಬಲ್ ನಮಕನ ದುಮ್ಕಾ ಗೋವಿಂದ್ಪುರ್ ಟ್ರಾನ್ಸ್ಮಿಷನ್ ಲೈನ್ ರೆಯ ಮಿಯಾದ್ ಸರ್ಕಿಟ್ ರೆಯ ಚಾರ್ಜಿಂಗ್ ಕಮಿ ಬುಗಿನ್ ಲೆಕ್ಕತೆ ಹೋಬಜನ್ ತಾಯಮ್ತೆ ನಾ ಜೆ ಯು ಎಸ್ ಎನ್ ಎಲ್ ಹಲಾಝೋಲಾ ಉಪ್ಪುನ್ ಸಾಯ್ ಬಾರ್ ಹಿಸಿ 1,000 ಮೆಗಾವಟ್ ಜಕೆತ್ ಒಡೋಗೆ ಬಿಜಲಿ ನಮ್ ದಡಿಯಾಯ್ ಜಾರ್ಖಂಡ್ ಎಕಾಡೆಮಿಕ್ ಕೌನ್ಸಿಲ್ ಜೆಕ್ 6 ಮೈ ಹುಲಂಗ್ ಇಂಟರ್ಮಿಡಿಯೇಟ್ ಪರೀಕ್ಷಾ 2026 ರೆ ರಿಜಲ್ಟ್ ಉದುಬ್ ಸದರ್ ಕೆದಾ ನೆಸಿರ್ಮಾ ಕಲಾ ಸಂಕಾಯ ರೆ 96.14%, ವಿಜ್ಞಾನ ಸಂಕಾಯ ರೆ 82.92%, ಒಡೋ ವಾಣಿಜ್ಯ ಸಂಕಾಯ ರೆ 93.37% ಹೊನ್ಕೊ ಪಾಸ್ ಕೆದಾ ನಿಯಲೋತೆಗೆ ಮೇದಾ ಠೌರಿ ರೆ ಖಬರ್ ಕೊ ಚಬಲೆನಾ ಜೋವಾರ್
1: ನಿಯ ಆಕಾಶವಾಣಿ ರಾಂಚಿ ತನೆ ನಾ ಅಬು ಮೇಟ್ ರೆ ಖಬರ್ ಹೋ ಹಯಂತೆ ಲಾಲ್ ಸಿಂಗ್ ಬುಯ್ ಪೈತ ಎತೆಬು ಅಯೋಮಿಯಾ ಕೋಲ್ಕತ್ತಾರೆ ತಿಸಿಂಗ್ ಬ್ರಿಗೇಡ್ ಪರೇಡ್ ಗ್ರೌಂಡ್ ರೆ ಸುಬೆನ್ ದು ಅಧಿಕಾರಿ ತಿಕಿಂಗ್ ಪಶ್ಚಿಮ ಬಂಗಾಲ ರೆ ಭಾಜಪಾ ರೆನ್ ಪೈಲ ಮುಖ್ಯಮಂತ್ರಿ ಲೆಕ್ಕತೆ ಸಪತ್ ಕಿಂಗ್ ಇಡಿಕಿಡ ನಿನ್ ರಸ್ಕಿರೆ ಮುಲ್ಕ ದುವೆನ್ ನರೇಂದ್ರ ಮೋದಿ ಗೃಹಮಂತ್ರಿ ಅಮಿತ್ ಶಾ ಅಂಡೋ ಹಿಸಿ ರಾಯ್ಜ್ ರೆನ್ ಮೂಡು ದುವೆನ್ ಇಮನ್ಕು ತಿವಾಲೆನ್ ತೈನೆ ಮುಲ್ಕ ದುವೆನ್ ನರೇಂದ್ರ ಮೋದಿ ತಿಕಿಂಗ್ ಆಪರೇಷನ್ ಸಿಂಧೂರ್ ರೆ ಪೈಲೆ ಬಚೋರ್ ದಿಲೆನ್ ಸಶಸ್ತ್ರ ಬಲ್ ಕುವ ಸೌರ್ಯ ಜವಾರ್ ಕಿಂಗ್ ನಿತಿರ್ಕಿಡ ಅಕಿಂಗ್ ಆತಂಕವಾದ ಒಂಡೋ ನೇನಾತೆ ಬಡಾವ್ ತನ್ ತಂತ್ರ ಕೋ ಮುಚಿಡ ನತಿ ಇತಿಂಗ್ ಇಟಿಂಗ್ ಜಗಾರ್ ಕಿಂಗ್ ದೊಹರಾ ಕಿಡ
2: भारत की सेनाओं ने पाकिस्तान में आतंक के ठिकानों पर उनके ट्रेनिंग सेंटर्स पर सटीक प्रहार किया। आतंकियों ने सपने में भी नहीं सोचा था कि भारत इतना बड़ा फैसला ले सकता है।
1: रांची से सेंतन अपे दिलिंग सांसद सांस्कृतिक सा स्वदेशी मिला रे मनुष्य 3 मई रे हुबयन थाइने नेन मिला रे रासी के ಕೇಂದ್ರೀಯ ರಕ್ಷಾ ಮಂತ್ರಿ ಸಂಜಯ್ ಸೇಠ್ ತಿಕಿಂ ಜಗರ್ಕಿಡ ಚಿಕ್ಕುಲಾಯ್ ಕುವ ಟೈಡ್ ರೆ ಸಿಟಿಯ ಕು ಪ್ರೋತ್ಸಾಹನ್ ರಿಯಾ ಗೊರೋಜ್ ಗಿಯಾ ಕೇಂದ್ರೀಯ ಕಾನೂನ್ ಆರ್ ನ್ಯಾಯ ಮಂತ್ರಿ ಅರ್ಜುನ್ ರಾಮ್ ಮೇಘವಾಲ್ ತಿಕಿಂ 3 ಮೈ ಮುಸಿಂಗ್ ರಾಂಚಿ ರಿಯಾ ಟೈಡ್ ಟೈಡ್ ಕಾರ್ಯಕ್ರಮ ಕುರಿಕಿಂಗ್ ತಿಬಾ ಲೆನ್ ತೈನೆ ಹಿರ್ಲೆ ಮೇಘಲಾಲ್ ತಿಕಿಂ ಜಗರ್ಕಿಡ ಚಿ ಹುವಲೆನ್ ನೆನ್ ಸಾಂಸದ್ ಸಾಂಸ್ಕೃತಿಕ ಸಮಾರೋಹ ರೆ ಅಂಡ್ ಓ ಇನಸೂಲ್ ಉಕಿಲ್ ಸಮ್ಮೇಳನ್ ರಿಯೋ ಕಿಂಗ್ ಜವಾರ್ ಜಗಾರ್ಕೆ ತೈನೆ ಸರಮ್ ಆರ್ ರೋಜಗಾರ್ ಮಂತ್ರಿ ಡಾಕ್ಟರ್ ಮನ್ಸುಖ್ ಮಾಂಡವಿಯ ತಿಕಿಂಗ್ ಸಿನೋಯನ್ ಉಲ್ಲೆಂಗ್ ನಮ್ಮ ದಿಲ್ಲಿ ರೆ ಕರ್ಮಚಾರಿ ರಾಜ್ ಭೀಮಾ ನಿಗಮ ರೆನ್ ಕಮಿಯ ಕುವ ಲಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಜಾಂಚ್ ರಿಯ ಪನೈ ಟಿಕಿಂಗ್ ಉಂಕುಡುಕಿಡ ನೆನ್ ಉಂಕುಡು ಲೋ ತೆಗೆ ಮೆಡಿಕಲ್ ಕಾಲೇಜ್ ಆರ್ ಹಸ್ಪತಾಲ್ ರೆ ಬಾರಿಸಿ ಸಿರುಮೆ ಜೋಂಗ್ ರೆನ್ ಅಂಡೋ ಎನೆಯಂತೆ ಲನಾ ರೆನ್ ಸರಮಿಕ್ ಕುವ ಸ್ವಾಸ್ಥ್ಯ ಜಾಂಚ್ ಹೋಬಾನ ಮೂಡುದೋನ್ ಹೇಮಂತ್ ಸೊರೆನ್ ತಿಕಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಡೋ ಮುಲ್ಕ್ ದುವೆನ್ ನರೇಂದ್ರ ಮೋದಿ ಕೆ ನಿಕುಲ್ ಸಕಮ್ ಲೋ ತೆ ಜನಗಣನಾ 2027 ರೆ ಸರ್ನ ದರಾಮ್ ಕೋಡ್ ರಿಕವರಿ ಅಗುವಾರಿ ಅಪೀಲ್ ಕಿಂಗ್ ಎಂಕಿಡ ಅಂಡೋ ಇನಸೂಲ್ ಹಿರ್ಲೆ ಸೊರೆನ್ ತಿಕಿಂಗ್ ರಾಜ್ಯಪಾಲ್ ಸಂತೋಷ್ ಕುಮಾರ್ ಗಂಗವಾರ್ ಕಿಯೋ ಚಿಟಿ ಸಕಾಮ್ ಕಿಂಗ್ ಒಲಾಡಿ ತೈನೆ ಜಾರ್ಖಂಡ್ ಶಿಕ್ಷಕ್ ಪಾತ್ರತಾ ಪರೀಕ್ಷಾ ರೆ ಭೋಜ್ಪುರಿ ಮಾಗಿ ಅಂಡೋ ಅಂಗಿಕಾ ಲೇಖನ್ ಹಯಾಮ್ ಕುವ ಹುಬಾಕನ್ ಗಡಬಡ ಕೊರೆ ದುರ್ಸುಯ್ ಲಗಿ ವಿತ್ ಮಂತ್ರಿ ರಾಧಾ ಕೃಷ್ಣ ಕಿಶೋರ್ ತಿಕಿಂಗ್ ಗುಸಿಯರೆ ಮಿಯತ್ ಮರಂಗ್ ಕುಮುಟಿ ಘಟನ್ ಹೋಬಾಕನ ರಾಜ್ಯ ಸರ್ಕಾರ ಪಾಯತೆ ತಂಬಾಕು ಆರ್ ನಿಕೋಟಿನ್ ಮಿನ ಗುಟ್ಕಾ ಅಂಡೋ ಪಾನ್ ಮಸಾಲಾ ರೆಯ ಬನೈ ರಿಕೆ ಹುಂಡಿ ಅಕರಿಂಗೆ ಅಂಡೋ ಹಟಿಂಗ್ ಕುರೆ ತತ್ಕಾಲ್ ದಬೋನ್ ಲಗಾವ ಜನ ಸ್ವಾಸ್ಥ್ಯ ವಿಭಾಗ ರೆನ್ ಅಪರ್ ಮುಖ್ಯ ಸಚಿವ ಅಜಯ್ ಕುಮಾರ್ ಸಿಂಗ್ ತಿಕಿಂಗ್ ಅಂದೆ ಲಿಕಾತೆ ನೆನ್ ದಬೋನ್ ಮಿ ಸಿರಿಮೆ ಜೋಂಗ್ ಪ್ರಭಾವ ತೈನೆ ಸುಪ್ರೀಂ ಕೋರ್ಟ್ ಪಾಯತೆ ಜಾರ್ಖಂಡ್ ರೆ ಪ್ರಶಿಕ್ಷಕ್ ಕುವ ರಾಹತ್ ಎಂ ಜನ ಅದಾಲತ್ ಪಾಯತೆ ರಾಜ್ಯ ಸರ್ಕಾರ ಕೆ ಸಹಾಯಕ ಶಿಕ್ಷಕ್ ಅಂಡೋ ಸಹಾಯಕ್ ಆಚಾರ್ಜ್ ಕುವ 50% ಆರಕ್ಷಣ ಪದ ರೆ ಸುಮಂ ಪ್ರಶಿಕ್ಷಕ್ ಕುವ ನಿಯುಕ್ತಿಗೆ ಹುಬನ್ ದೊರ್ಕರಾಕಿಂಗ್ ಮೆನ್ಕಿಡ ಜಾರ್ಖಂಡ್ ಹೈಕೋರ್ಟ್ ಪಾಯತೆ ಗುಮ್ಲೆ ತೆ आइस रिमे